ಗಣಿಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ